0: ಕೇಳದಾಗ ದಿಲ್ಲಿದಾಗ ದಿಲ್ಲಿದಾಗ
1: ಕೇಳದಾಗ ಕೇಳದಾಗ
0: ಜೋಡದಾಗ ಜೋಡದಾಗ
1: ತಟ್ಟಿಟ್ಟಾಗ ಜೋಡುತ್ತಾ
0: ತಗದಿಟ್ಟಾಗ ಜೋಡುತ್ತಾ
1: ತಳಾಂಗದಾಗ ಜೋಡುತ್ತಾ.